ಆಯ ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರ ಪ್ರಭ ಸತ್ ಗುರ್ಬಚನಿ ಹರ ಪ್ರಭ ಜಾಣಿಯ ಸಬ ಹರ ಪ್ರಭ ತೇ ಉತ್ಪತ್ ಹರ ಹಾವ ಜಿನ ಕೋ ಪೂರ್ವ ಲಿಖಿಯ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯ ಮಿತ್ರ ಗುರ್ ಹರ ಹರ ನಾಮ ಪ್ರಕಾಶ ತನ್ ತನ ವಣಜ ವಾಪಾರಿಯ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਈ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆ ਤੁੱਟਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ

ದುಃಖ ಪರಹಾರ ಸಹಸೋಚೀತ್ ತನ ಮನಸ್ಸಂಪವ್ ಕೃಷ್ಣ ಪ್ರೀತ ಪೀತರ್ ಏಕ ಅನೇಕ ಅಸಂಖ ಕರ್ಮ ತರ್ಮ ಬಹು ಸಂಖ ಅಸಂಖ ಬೇನ ಪಯ ಭಕ್ತಿ ಜನ್ಮ ಬಿರಂತ ಹರ ಗುಣ ಗಾವೆ ಬಿಲ್ ಪರಮಾರಂತ ಆಪ ಮರೆ ಮಾರೆ ಪೀ ಆಪ ಆಪ ಉಪಾಯ ಥಾಪ ಉತ್ತಾಪ ಸಿಟ್ ಉಪಾಯ ಜ್ಯೋತಿ ತು ಜಾತ ಶಬ್ದ ವಿಚಾರ ಮಿಲನ ನಹೀ ಪ್ರಾತ ಸೂತಕ ಅಗನ ಪಖೆ ಜಗ ಕಾಯ ಸೂತಕ ಜಲತಲ ಸಭ ಗೀತಾಯ ನಾನಕ ಸೂತಕ ಜನ್ಮ ಮರೀಜೈ ಗುರ ಪ್ರಸಾದಿ ಹರಸ ಪೀಜೈ ರಾಗ ಆಸಾ ಮಹಲ್ಲಾ ಪಹಿಲಾ ಆ ವಿಚಾರೇ ಸೋ ಪರಖೇ ಹੀರಾ ಏಕ ದ್ರಿಟ ತಾರೇ ಗುರ ಪೂರಾ ಗುರ ಮಾನೈ ಮನ ತೇ ಮನ ತೀರಾ ಐಸಾ ಸಾವ ಸರಾಪೀ ಕರೈ ಸಾಚೀ ನಗರ ಏಕ ಲಿವ ತರೈ ಅರ್ಹಾವ ಪೂಜೀ ನಾಮ ನಿರಂಜನ ಸಾರ ನಿರ್ಮಲ ಸಾಜ ರತ್ತಾ ಪಯಕಾರ ಸೇವತ ಸಹಜ ಕರ ಗುರ ಕರ್ತಾರ ಆಸಾ ಮನಸಾ ಸಬ ದಿಲಾಯ ರಾಮ ನಾರಾಯಣ ತಯ ಕಹಾಯ ಗುರ ತೇ ವಾಟ ಮಹಿಲ ಕರ ಪಾಯ ಕಂಚನ ಕಾಯಾ ಜ್ಯೋತ ಅನೂಪ ತಿರ್ಪವನ ದೇವಾ ಸಗಲ ಸ್ವರೂಪ ಮೈ ಸೋ ತನ ಪಲ್ಲೆ ಸಾಚ ಅಖೂಟ ಪಂಚ ತೀನ ನವ ಚಾರ ಸಮಾವೇ ತರಣ ಗಗನ ತಲ ತಾರ ರಹಾವೇ ಬಾರ ಜಾತೋ ಉಲ್ಟ ಪರಾವೇ ಮೂರ್ಖೋಯ ನ ಆಖೀ ಸೂಜೈ ಜೇ ವಾರಸ ನೀ ಕಹ್ಯಾ ಬೂಜೈ ಪೇತಾ ಮಾತಾ ಜಗ ಸ್ಯೋ ಲೂಜೈ ಊತಮ ಸಂಗತ ಊತಮ ಹೋವೇ ಗುಣ ಕೋ ತಾವೇ ಅವಗುಣ ತೋವೇ ಬಿನ್ ಗುರ್ಸೇವೇ ಸಹಜನ ಹೋವೇ ಹೀರಾ ನಾಮ ಜಿವೇ ಹರಲಾಲ ಮನ ಮೋತಿ ಹೈ ತಸ್ಕಾ ಮಾಲ ನಾನಕ ಪರಖೇ ನದರ ನಿಹಾಲ ಆಸಾ ಮಹಲ್ಲಾ ಪಹಿಲಾ ಗುರ್ಮುಖ ಗ್ಯಾನ ಧ್ಯಾನ ಮನ ಮಾನ ಗುರ್ಮುಖ ಮಹಿಲೀ ಮಹಿಲ ಪಛಾಣ ಗುರ್ಮುಖ ಸುರತ ಶಬ್ದ ನಿಸಾನ ಐಸೇ ಪ್ರೇಮ ಭಗತ ವಿಚಾರೀ ಗುರ್ಮುಖ ಸಚಾ ನಾಮ ಮುರಾರೀ ಅರ್ಹಾವ ಆಯ ನಿಸ ನಿರ್ಮಲ ಥಾನ ಸುಥಾನ ತೀನ ಪವನ ನೇ ಕೇವಲ ಗ್ಯಾನ ಸಾಚೇ ಗುರ್ತೇ ಹುಂ ಪಛಾಣ ಸಾಚಾ ಹರ್ಖ ನಾಈ ತೇ ಸೋಗ ಅಮೃತ ಗ್ಯಾನ ಮಹಾರಸ ಭೋಗ ಪಂಚ ಸುಮಾಯಿ ಸುಖೀ ಸವಲೋಕ ಸಗಲೀ ಜ್ಯೋತ ತೇರಾ ಸವ ಕೋಯಿ ಆಪೇ ಜೋಡ ವಿಛೋಡೇ ಸೋಯಿ ಆಪೇ ಕರ್ತಾ ಕರೇ ಸುಹೋಯಿ ತಾಯ ಉಸಾರೇ ಹುಕ್ಮ ಸುಮಾವೇ ಹುಕ್ಮೋ ವರ್ತೇ ಜ್ಯೋತ ಪಾವೇ ಗುರ ಬಿನ ಪೂರಾ ಕೋಯ ನಾ ಪಾವೇ ಬಾಲಕ ಬಿರ್ದ ನಾ ಸುರತ ಪ್ರಾಣ ಪರ ಜೋ ಬಿನ ಬೂಢೇ ಅವ ಮಹಾನ ಬಿನ ನಾವೇ ಕ್ಯಾ ಲಯ ಸುನಿದಾನ ಜಿಸ್ ಕಾ ಅನ ತನ ಸಹಜ ನಾ ಜಾನಾ ಪರಮ ಪುಲಾನಾ ಫಿರ ಪಛತಾನಾ ಗಲ ಪಾಗಿ ಬೌರಾ ಬೌರಾನಾ ಬೂಡ ಜಗ ದೇಖ್ಯಾ ತೋ ಡರ ಪಾಗೇ ಸਤਿਗੁਰ ਆਖੇ ਸੇਵੜ ਭਾਗੇ ਨਾ

ಅಂದ ನೈ ಅಲಸಾಯಿಗೆ ಪಾಮನ ಪತ್ ಪುನೀತ್ ನಾಮ ನರಂಜನ ಪರಮ ಅಂಧೇರ್ ಬಿನಾಸ್ ಜ್ಞಾನ ಗುರ್ ಅಂಜನ ಗುರ್ ಜ್ಞಾನ ಅಂಜನ ಪ್ರಭ ನರಂಜನ ಜಲ ಥಲ ಮಹಿ ಎಲ ಪೂರೆಯ ಏಕ ನಿಮ್ಖ ಜಾ ಕಿರದೇ ವಸೆಯ ಮಿಟೇ ತಸೇ ವಸೂರೆಯ ಅಗಾಧ ಬೋಧ ಸುಮರ ಸ್ವಾಮಿ ಸರ್ವ ಕಾ ಪೌ ಪಂಜನಾ ನಾನಕ ಪಯಂಪ ಚರಣ ಜಂಪ ಪಾವನ ಪತ್ ಪುನೀತ್ ನಾಮ ನರಂಜನ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೇ ಮುಯ ಅಸುರ ತೋ ಚರಣ ತುಮಾರಿ ಸರಣ ಸಿದ್ಧೆ ಹರ ಚರಣ ಕಾರಣ ಕರ್ಣ ಸ್ವಾಮಿ ಪತತ ಉದರ್ನ ಹರ ಹರೇ ಸಾಗರ ಸಂಸಾರ ಪಾವ್ಯತಾರ ನಾಮ ಸಿಮ್ರತ ಬಹುತರೇ ಆದ ಅಂತ ಬ್ಯಂತ ಖೋಜೆ ಸುನಿ ಉದರ್ನ ಸಂಸಂಗ ವಿದೇ ನಾಗ ಪಯಂಪ ಚರಣ ಜಂಪ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೇ ಭಗತ ವಚಿಲ ಹರ ಬಿರದ ಆಪ ಬನಾಯ ಜಯ ಜಯ ಸಂತ ಆರಾಧ್ಯ ತಹ ತಹ ಪ್ರಗಟಾಯ ಪ್ರಭು ಆಪ ಲಿಗೆ ಸುಮಾಯ ಸಹ ಸುಪಾಯ ಭಕ್ತ ಕಾರ್ಜ ಸಾರಯ ಆನಂದ ಹಾರ್ಜ ಮಹಾಮಂಗಲ ಸರ್ವ ದುಃಖ ವಿಸಾರಯ ಚಮತ್ಕಾರ ಪ್ರಗಾಸ ದಯ ದಿಸ ಏಕ ತಹ ದೃಷ್ಟಾಯ ನಾನಕ ಪಯಂಪ ಚರಣ ಜಂಪ ಭಗತ ವಚಿಲ ಹರ ಬಿರದ ಆಪ ಬನಾಯ ಆಸಾ ಮಹಲ್ಲಾ ಪಂಜವಾ ತಿರ ಸಂತನ ಸುಹಾಗ ಮರೇ ನಾ ಜಾವೇ ಜಾ ಕೇ ಗ್ರೇವ ಹರ ನಾ ಹೋ ಸೋ ಸದಗಿ ರಾವೇ ಅವನಾಸಿ ಅವಗತ ಸೋ ಪ್ರಭ ಸದಾ ನಕ್ತನ್ ನಿರ್ಮಲಾ ನ ದೂರ್ ಸದಾ ಹದೂರ್ ಠಾಕುರ ದೈಜ ಪೂರ್ಣ ಸಸದ ಪ್ರಾಣ ಪತ ಗತ ಮತ ಜಾತ ಪ್ರೇ ಪ್ರೀತ ಪ್ರೀತಮ ಪಾವೇ ನಾನಕ ವಖಾಣೇ ಗುರ್ಬಚನ ಜಾಣೇ ಫಿರ ಸಂತನ ಸೋಹಾಕ ಮರೇ ನಾ ಜಾವೇ ಜಾಕೋ ರಾಮ ಪತಾರ ತಾಕೇ ಅಂಧ ಕಣಾ ಸುಗವಂತೀ ಸಾನಾರ ಸೋಭಾ ಪೂರ್ಬಣಾ ಮಾಣ ಮಹತ್ ಕಲ್ಯಾಣ ಹರ ಜಸ ಸಂಗ ಸುರ್ಜನ ಸೋ ಪ್ರಭು ಸರ್ವ ಸಿದ್ಧ ನವ ನಿದ ತಿದ ಗ್ರೇ ನೈ ಊನಾ ಸಬ ಕಶು ಮದ್ರಬಾನಿ ತೇರೇ ಮಾನೀ ಫಿರ ಸುಹಾಗತಾ ಕಾಬಣಾ ನಾನಕ ವಖಾಣೇ ಗುರ್ಬಚನ ಜಾಣೇ ಜಾ ಕೋ ರಾಮ ಪತಾರ ತಾ ಕೇ ಅಂಧ ಕಣಾ ಆಓ ಸಖೀ ಸಂತ ಪಾಸ ಸೇವಾ ಲಾಗೀ ಏ ಪೀಸೋ ಚರಣ ಪಖಾರ ಆಪ ತ್ಯಾಗೀ ಏ ತಯಾ ಮಿಟೇ ಸಂತಾಪ ಆಪ ನೇ ಜಾಣಾಈ ಏ ಶರಣ ಗಹೀ ಜೇ ಮಾನ ಲೀಜೇ ಕರೇ ಸೋ ಸುಖ ಪಾಈ ಏ ಕರ ದಾಸ ದಾಸೀ ತರ ಉದಾಸೀ ಕರ ಜೋಡ ದಿನ ರಹಿಣ ಜಾಗೀ ಏ ನಾನಕ ವಖಾಣೇ ಗುರ್ಬಚನ ಜಾಣ ಆಓ ಸಖೀ ಸಂತ ಪಾಸ ಸೇವಾ ಲಾಗೀ ಏ ಜಾ ಕೇ ಮಸ್ತಕ ಭಾಗ ಸೇ ಸೇವಾ ಲಾಯ ತಾ ಕೀ ಪೂರ್ಣ ಆಸ ಜಿನ ಸಾಧ ಸಂಗ ಪಾಯ ಸಾಧ ಸಂಗ ಹರ ಕೇ ರಂಗ ಗೋವಿಂದ ಸಿಮರಣ ಲಾಗ್ಯ ಪರಮ ಮೋ ವಿಕಾರ ದೂಜಾ ಸಗಲ ತಿನೇ ತ್ಯಾಗ್ಯ ಮನ ಸಾಂತ ಸಹಜ ಸ್ವಭಾವ ಉಠ ಅನ್ನದ ಮಂಗಲ ಗುಣ ಗಾಯ ನಾನಕ ವಖಾಣೇ ಗುರ್ಬಚನ ಜಾಣೇ ಜಾ ಕೇ ಮಸ್ತಕ ಭಾಗ ਸੇ ਸੇਵਾ ਲਾਇਆ ਆਸਾ ਮਹੱਲਾ ਪੰਜਵਾ ਸਲੋਕ ਹਰ ਹਰ ਨਾਮ ਜਪੰਤਿਆ ਕਛ ਨਾ ਕਹੇ ਜਮਕਾਲ ਨਾਨਕ ਮਨ ਤਨ ਸੁਖੀ ਹੋਏ ਅੰਤੇ ਮਿਲੇ ਗੋਪਾਲ ਚੰਤ ਮਿਲੋ ਸੰਤਨ ਕੇ ਸੰਗ